ಸಾಹಿತ್ಯ ಧ್ಯಾನ್ ಭಾನ್ ಸಕ್ರಿಯ ಉಪಾಧಿ ಅವನ್ನು ವ್ಯಕ್ತವಾಗಿ ಬಾಕಿ ನಿಧನ್ ಸಿಐ ಎಂದು ಸಾಧಕರ ಸುಂದರ ನೋಡ.